ಪ್ರಪಥ್ಯಾಯ ಚ ಪ್ರಪಥ್ಯಾಯ ಚ ಪ್ರಪಥ್ಯಾಯ ಚ ಪ್ರಪಥ್ಯಾಯ ಚ ಪ್ರಪಥ್ಯಾಯ ಪ್ರಪಥ್ಯಾಯ ಚ ನಮೋ ನಮಶ್ಚ ಪ್ರಪಥ್ಯಾಯ ಪ್ರ